0: ಸಮರಂ ಸಭವನ ಮೇಲೆ ಬರೆಯುವುದ ಆಹಾರ ಆಜೇನು ಬಿಡಿ ಏಕಹಿವಾರ
1: ಹತ್ತು ಸಾಕಾರ ಮೃತ್ಯು ಸಾಮ್ಯ ಖಡೀ ಹುಯ
2: ಇಸ್ಸೆ ನಿಪಟ ಲೇಂಗೆ ಸೋಚನೆ ಕಿ ಕ್ಯಾ ಬಾತ್ ಹೈ
1: ವಾಸ್ತವ ಮೇ ಕಿತ್ರಾ ಜಟಾಯು ಕೆ ಸಮಾನ ಕೋಯಿ ಧನ್ಯ ನಹೀ ಹೋ ಸಕತಾ ವೇ ಪರಮ ಭಾಗ್ಯವಾನ್ ಹೈ ಜೋ ಭಗವಾನ್ ರಾಮ್ ಕಿ ಖಾಜ್ ಅಪ್ನೆ ಪ್ರಾಣ ತ್ಯಾಗ ಕರ್ ಪರಮ ಧಾಮ್
0: ಸುನೋ ಬಂಧು ಮುಝೆ ಸಮುದ್ರ ಕೆ ತಟ ತಕ್ ಲೇ ಚಲೋ ಮೈ ಜಟಾಯು ಕೋ ಕಿನಾರಿ ಕೆ ಲೇ ದೋ ಮೈ ತುಮ್ಹೇ ಸೀತಾ ಜೀ ಕೆ ಬಾರೇ ಮೇ ಬತಾಓ